ಪೂರನ್ ಅನಂತ ಪೂರನ್ ಪರಮೇಶ್ವರ ಆದ ಪೂರನ್ ಮಧ್ಯ ಪೂರನ್ ಅಂತ ಪೂರನ್ ಪರಮೇಶ್ವರ ಸಿಮರಂತ ಸಂತ ಸಿಮರಂತ